ಜಮಾನಾ ಕೊಲಿ ಮಾರದೆ ಚಾಹೆ ಮುಕ್ಕೋ ಜಮಾನಾ ಗೋಲಿ ಮಾರದೆ ರಾಜಾ ಕೆ ಶಿಕಾರ ಕೋ ಭಂವರ ಮೇ ಉತಾರ ದೆ ಆಗೇ ಜಿ ಕೆ ಕ್ಯಾ ಲೇನಾ ಹೈ ಮೇರೆ ದಿಲ್ ನೆ ಜೋ ಭೀ ಮಾಂಗಾ ಥಾ ವೋ ಪಾಯಾ ದೋನೋ